0: ಕಾಂಪೌಂಡ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ವರಿಷ್ಠ ನ್ಯೂರೋ ಫಿಸಿಷಿಯನ್ ಪೋಖರಾಮಾ
2: ಕಾಠ್ಮಂಡು ಬೀರ್ ಹಾಸ್ಪಿಟಲ್ ಕಾ ನ್ಯೂರೋ ವಿಭಾಗ ಪ್ರಮುಖ ಡಿಎಂ ಪ್ರಾಪ್ತ ವರಿಷ್ಠ ನ್ಯೂರೋ ಫಿಸಿಷಿಯನ್ ಡಾಕ್ಟರ್ ಸುನಿಲ್ ಕೊಯ್ರಾಲಾ ನಿಯಮಿತ ರೂಪ ಪ್ರತ್ಯೇಕ ಮಹಿನಾ ಕೋ ತೆಸ್ರು ಶನಿವಾರ ಸುಂದರ ಪೋಖರಾ ಫಾರ್ಮೇಸಿ ಮಹೇಂದ್ರಪುರ್ ಮಾ ಆಉನೆ ಹುನೆ ಭಯಕೋಲೆ ಢಾಡ್ಕೊ ನಸಾ ಚ್ಯಾಪಿಯೇಕೊ ರಿಂಗಟಾ ಲಾಗ್ನೆ ಬಿರ್ಸನೆ ಮಸ್ತಿಷ್ಕ ಘಾತ್ ಹಾತ್ ಕುಟ್ಟಾ ಕಾಮ್ನೆ ಪೋಲ್ನೆ ಝಮಝಮಾವನೆ ಟಾವ್ಕೊ ದುಖ್ನೆ ಘುಳಾ ದುಖ್ನೆ ಪ್ಯಾರಾಲೈಸಿಸ್ ಛಾರೆ ರೋಗ ಮೈಗ್ರೇನ್ ಪಾರ್ಕಿನ್ಸನ್ಸ್ ಜಸ್ತಾ ರೋಗ ಲಾಗೇಕಾ ಸ್ನಾಯು ತಥಾ ಶರೀರಕೋ ಕುನೇ ಪನಿ ಭಾಗಕೋ ನಸಾ ಸಂಬಂಧಿ ಸಮಸ್ಯೆ ಭಯಕಾ ಬಿರಾಮಿಹರುಲೆ ಸಮಯಮೈ ಸಂಪರ್ಕ ರಾಖಿ ಸ್ವಾಸ್ಥ್ಯ ಪರೀಕ್ಷಣ ಗರಿ ಸ್ವಾಸ್ಥ್ಯ ಲಾಭ ಲಿನುಹುನ ಹಾರ್ದಿಕ ಅನುರೋಧ ಗರ್ದಛೌ.
3: ಬಿರಾಮಿ ಜಾಂಚ ಏಹಿ ಸಾವನ್ 15 ಗತೆ ಶುಕ್ರವಾರ ಪೂರ್ವಾಹ್ನ 11 ಬಜೆ ದೇಖಿ 16 ಗತೆ ಶನಿವಾರ ಮಧ್ಯಾಹ್ನ 12 ಬಜೆ ಸಮ್ಮ.
2: ಸಂಪರ್ಕ ಸುಂದರ ಪೋಖರಾ ಫಾರ್ಮೇಸಿ ಮಹೇಂದ್ರಪುಲ್ ಪೋಖರಾ. ಫೋನ್ 061-587-266 553-834.
4: घर होस् या अफिस, होटल होस् या रेस्टुरेन्ट, छिटो र भरपर्दो इन्टरनेट सेवा पोखरा इन्टरनेट. पोखराको ब्रान्ड, 25 वर्षको विश्वास, गति छ अपार. 1 GBPS सम्मका प्याकेजको बहार. स्ट्रिमिङ, गेमिङ, काम होस् या रमाइलो, जहाँ सुकै जाउँ, कनेक्सनमा कुनै गडबडी छैन ढिलो. पोखरा इन्टरनेट सधैँ तपाईँको साथमा. हिजो आज भोलि हामी छौ तपाईँको बाटोमा. छिटो भरपर्दो सुलभ र सहज पोखरा इन्टरनेट, तपाईँको पहिलो रोजगारी.
5: दैनिक 1 रुपया भन्दा कममै 2,30,000 सम्मको आर्थिक सुरक्षा. हजुर, ई सेवाले ल्याएको छ ई सेवा केयर प्याकेज, जसमा विभिन्न स्वास्थ्य सेवा, फिटनेस क्लिनिकहरूमा 30% सम्मको छुट, साथै रु 2,30,000 सम्मको दुर्घटना र अस्पताल भर्नामा बीमा पनि पाउनुहुनेछ. आजै ई सेवा एप भित्र रहेको ई सेवा केयर प्याकेज खरिद गरी विभिन्न फाइदाहरूको लाभ लिनुहोस्.

0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸಿಯಾ ಆಫೀಸ್, ಹೋಟೆಲ್ ಹೋಸಿಯಾ ರೆಸ್ಟೋರೆಂಟ್, ಚಿಟೋರ ಭರ್ಫರ್ದು ಇಂಟರ್ನೆಟ್ ಸೇವಾ, ಪೋಖ್ರಾ ಇಂಟರ್ನೆಟ್, ಪೋಖ್ರಾಕು ಬ್ರಾಂಡ್, 25 ವರ್ಷಕ್ಕೂ ವಿಶ್ವಾಸ ಗತಿ ಸಹ ಅಪಾರ, 1 GBPS ಸಮ್ಮಕ ಪ್ಯಾಕೇಜ್ ಕೋ ಬಹಾರ, ಸ್ಟ್ರೀಮಿಂಗ, ಗೇಮಿಂಗ, ಕಾಮ ಹೋಸಿಯಾ ರಮಾಯಿಲೋ, ಜಾ ಸುಕೆ ಜಾವ್, ಕನೆಕ್ಷನ್ ಮಾ ಕುನೆ ಗಡಬಡಿ ಸೈನ ಢಿಲೋ, ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಕು ಸಾಥ್ಮಾ, ಹಿಜೋ ಆಜ ಭೋಲಿ ಹಾಮಿ ಸೌ ತಪಾಯಕು ಬಾಟುಮಾ, ಚಿಟೋ ಭರ್ಪರ್ದೋ ಸುಲಭ ರ ಸಹಜ, ಪೋಖ್ರಾ ಇಂಟರ್ನೆಟ್ ತಪಾಯಕು ಪೈಲ ರೋಜಾಯ.
2: सर्वाधिक बिक्री हुने ह्युंडई गाड़ी को शोरूम पोखरा में अंतरराष्ट्रीय स्तर तथा पोखरा को प्रतिष्ठित लक्ष्मी ग्रुप द्वारा संचालित शोरूम सेल्स सर्विस स्पेयर पार्ट्स सभी को सेवा सहित एलआई मोटर्स. विस्तृत जानकारी को लागि एलआई मोटर्स बुद्ध चोक पोखरा, फोन नंबर 0161527426, 537526.

0: ಟೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಹೋಮ್ ಕೇರ್ ಸೇವಾ, ಹೋಮ್ ಕೇರ್ ಸೇವಾ.
2: ಹಲೋ ಹೋಮ್ ಕೇರ್ ಡಾಕ್ಟರ್ ನರ್ಸ್ ಕೇರ್ ಗಿವರ್ ಕೋ ಸೇವಾ ಆಯೋ ಘರ್ ಘರ್
1: ಕಿ ಹಜುರ್ ಕೋ ಘರ್ ಮಾ ವೃದ್ಧ ಆಮಾ ಬುಬಾ ಬಾಜೆ ಬಜೈ ದೀರ್ಘಕಾಲೀನ ರೋಗ ಬಿಮಾರಿ ವಾ ಅಪಾಂಗತಾ ಭಯಕಾ ಪರಿವಾರ ಕಾ ಸದಸ್ಯ ಲೈ ವಿಶೇಷ ಹೇರ್ಸಾ ಚಾಹಿಂಚ ರ ಆಪ್ನೊ ಪೇಸಾ ವ್ಯವಸಾಯ ರ ಬಾಧ್ಯತಾಲೆ ಪರಿವಾರ ಜನ ಲೈ ಪರ್ಯಾಪ್ತ ವಿಶೇಷ ಹೇರ್ಸಾ ರ ಸಮಯ ದಿನ ಮಿಲಿ ರಹೇಕೊ ಛೈನ.
2: ಹಮ್ರಾ ದಕ್ಷ ಏವಂ ಅನುಭವಿ ನರ್ಸ್ ಕೇರ್ ಗಿವರ್ ರ ಡಾಕ್ಟರ್ ಹರುಲೆ ಘರೇ ಮಾ ಪ್ರದಾನ ಗರ್ನೆ ವಿವಿಧ ಸ್ವಾಸ್ಥ್ಯ ಸೇವಾಲೆ ಸೇವಾಗ್ರಾಹಿ ರ ಪರಿವಾರ ಜನ ಲೈ ಶಾಂತಿ ರ ನಿಶ್ಚಿಂತತಾ ಪ್ರದಾನ ಗರ್ದಛ.
1: ಹಮ್ರಾ ಸೇವಾಹರು ವೃದ್ಧ ಬುಬಾ ಆಮಾಕು ನರ್ಸಿಂಗ್ ಹೇರ್ಸಹ
2: ಅಲ್ಪಕಾಲೀನ ದೀರ್ಘಕಾಲೀನ ನರ್ಸಿಂಗ್ ಹೇರ್ಸಹ
1: ಸುತ್ಕೇರಿ ನವಜಾತ ಶಿಶುಕು ಹೇರ್ಸಹ
2: ಕ್ಯಾನ್ಸರ್ ಸರ್ಜರಿ ರಾಹತ್ಕಾರಿ ಹೇರ್ಸಹ
1: ಕೇರ್ ಗಿವರ್ ಹೇರ್ಸಹ ಕರ್ತಾ ಘರೆಲು ಸೇವಾ
2: ಡಾಕ್ಟರ್ ಲ್ಯಾಬ್ ಸೇವಾ
1: ಔಷಧಿ ಡೆಲಿವರಿ ಸೇವಾ
2: ಉಪಕರಣ ಬಹಾಲ್ ಸೇವಾ ತಪಾಯಿಕು ನಿರಂತರ ಸಾತ್ರ ಸೇವಾಮಾ ಹೆಲೋ ಹೋಮ್ ಕೇರ್ ಪರಿವಾರ ಜಸ್ತೈ ಹೇರ್ಚಹಮಾ ಹೆಲೋ ಹೋಮ್ ಕೇರ್ ಸಿಲಿಢುಂಗಾ ಪೋಖರಾ ನಿಬಾಗಲ್ದಿ ರ ಬುಡಿ ಬಜಾರ್ ಫೋನ್ 061 411 777 ಮೊಬೈಲ್ 98 5 60 89 2 77